ಹೋಯಿಗೆ ಪಶು ಪ್ರೇತ ಮುಗುತ್ತೆ ಗುರಿ ತಿಸೇನ ಬೂಜೆ ಜನ ಹೇ ಸಿರಿ ಸುನ್ಕರ್ತ ಗೋವಿಂದ ಗೋಪಾಲ ದೀನ್ ದಯಾಳ ಸದಾಕರ್ ಪಾಲ್ ತುಮ ಚಡಾವೋ ಚಟಕೆ ಬಂದ ಬಖ್ಶ ಮಲಾವೋ ನಾನಕ ಜಗ ಅಂದ ರಾಮ ಕಲಿ ಮಹಲ್ಲಾ ಪಂಜಮ ಕರ್ ಸಂತೋ ಕರ್ ಸಂಯೋಗ ಮನಾಯ ಕಾಚು ಸಂಗ ರಹ್ಯೋ ಯಾ ನಾರಾಜ ಕರ್ತ ಪಾರೇ ನಸ ನೆತ ತಾ ಸಾರ ಸಮಾರೇ ತಾಂಕಿ ಬಾರ ಉಠಾರೇ ನಾ ಬಿನಾ ಸಬ ಜೂಠ ಬರಾನಿ ಗೋವಿಂದ ಭಜನ ಬೇನ.